ವಿಷ್ಣುವಸ್ತು ಪಯ್ಯೋ ಸಾತ ಸಂತೋಕ ವಿಚಾರೋ ಅಮೃತ ನಾಮ ಠಾಕುರ ಕಾ ಪಯೋ ಜಿಸಗಾ ಸಬ ಸಾಧಾರೋ ಜೇ ಕೋ ಖಾವೇ ಜೇ ಕೋ ಪುಂಚ ಹೈ